0: Amen. So be pay ye a, wo so pay ye.
1: Amen.
0: No pay ye no so ye den, wo pay ye.
1: Amen.
0: Dey ti na obi si se problem dem awu. Sa wo ti aka ma ka ni fa wo ni accident. Sika ka ka wo nyane kwas pay ni wo hospital. E fi na wo nyane ton fi no. Ka na wa ton ton ka no. Obi ti press a wa wa ye mu. Wa ye be ye. Be ma ni me nyeska. Na fi e fi wa ko fa ba yo bi a. Oba bet sit si ma mini wo fie. Because so soon, you are your